ಕಲವಸ ದುಃಖ ರೋಗ ಸಂತಾಪೆಯುತ್ತದೇ ಸುಣಿ ಸಚಿವಾನಿ ಸಂತ ಸಾಜನ ಪಯೆ ಸರಸೇ ಪೂರೇ ಗುರ ತೇಜ ಸುಣತೇ ಪನೀತ ಕಹತೇ ಪವಿತ್ ಸತ್ಗುರ ರಹ್ಯಾ ಭರಪೂ ಬಿನ